0: ದೇಶದ ಮಾಲಪ್ಪ ನಿಗುನ ತಲ್ಯಲಾಸೈಲ ಹದಿ ಜಾಪುರ ನಗರಲ ಮೈದಾನ ಮಾಳಲ ಗೆಲ ಉತ್ತಾತ ಬೆಳಿಲ
1: ಅನುಸ್ವತ್ತಾಸಿದ ಮಾಳ ಹಬ್ಬ
0: ತಾಜ ಬೌಡಿ ಪಾನಲ ಗೆಲ ಉತ್ತಾಯಡಿ ಹವಿಳದಿ ವಿಚಾರ ಗೆಲ ಉತ್ತಾಸಿದ ಮಾಳ ಪಾನ
1: ಅನತ್ಯಾತ್ರಿ ವಗ್ತಾಲ
0: ಬಾಬಾ
1: ಕಾಯ್ ಝಾಲ
0: ಮಂಡ 350 ಮಂಡ ರಕ್ಕನಿ ತಹಜ ಮಂಡ ಅಪ್ಪನ ಕಸ ಜಾಯ ಜಾತ
1: ಮನನ ಸಿದ ಮಾಳ ಹಬ್ಬ ದ್ಯಾವಿಳಿಲ
0: ಭಂಡಾರ ಬೇಕೈಲ ಕಡಿ ಕುಲ್ಪ್ಯ ನಿಕಳೈಲ
1: ಸ್ವತ್ತ ಸಿದ ಮಾಳ ಹಬ್ಬ ವಾಟ್ಲಾಲಿ ಉದ್ದಿ ಜಾಯಲ
0: ಅರದಿ ಹೋದ್ಯ ಸಾಲ

0: ಇದೆ ಸಿದ್ಧಮಾಳಪ್ಪಗೆಲ್ಲ ತಾತಾಲ ಸಾತಾಶ್ರಮ ಖೈಲಂತೆ ಬೋಲೈಲ
1: ಸಿದ್ಧಮಾಳಪ್ಪಲ
0: ಬಾಬಾ ಹಮರ ಗಂಗಿದ ಕಾದ್ರು ಒಗಮಂತಿ
1: ಅನ್ನಿ
0: ಒಗಮಂತಿ ಮತ್ತೆ ನಾ ಸಿದ್ಧಮಾಳಪ್ಪ ಕಾಯ್ದಲ
1: ಅನ್ನ ಸಿದ್ಧಮಾಳಪ್ಪ ಕಾಲಲ ಅಂತ ಒಗಮಲ ತೋದಿಲ
0: ಗಂಗೆ ಸೇ ಪುಸಾ ಗಂಗಿಲ ಸುಳ್ತೇನೆ ತುಲಾ ಪರಡಿ ಕರುಣ
1: ಅನ್ನಿ
0: ತೋರ್ಗಾ ಶಿಶಿ ನಾರಾಯಣ ಕಾಯ್ ಮಂತುಯ
1: ತರಿಯ ಸಿದ್ಧಮಾಳಪ್ಪಲ
0: ಸತ್ಯಾಸರಣ ಬಾಬಾ ಒಗಮಾನಿ ದಿಲ
1: ಅನ್ನಿ
0: आता मला सुद्धा वगमानते
1: मग मात्र पुढे जा
0: असे म्हणताना त्यावेळी नागपंचमी बारा वाट्याचा काढतेने तुझ्या नवना
1: आणि
0: दूध घालतेने वारळा तुला उपास धरतेने बाबा असा वगमानते